ಸಂಪ್ರದಾಯ ನಾವು ಮಾಡ್ತಾರೆ. ಜನ ಸಂಪೂರ್ಣ ಮಾಡಿ ಕೆಟ್ಟಿಗೆ ಮಗಿದ್ಯಾ ಅಂತ ಚಿಕ್ಕ ಚಿಕ್ಕ ಮಾಡಿಯ